ಜೇಸು ಮುಜಾ ದೇವ ಆಗ್ಬನು ಹೇ ಸುಂದರ ಶೇಮ್ ಭಕ್ತಿ ಗೀತು ಮೈಕಲೆ ಅರ್ಪಿತ ಕರೀತ್ ದೇವಾಕ ಆರ್ಗಾ ಅನಿ ಕಾರ್ಯವಣಿತ್ ನಿಮ್ಮ ಸ್ವಾತೆ ತುಮ್ಕ ಐಕೂಂಗ್ ದಿತ್ತ ಹೇ ದೇಶಭಕ್ತಿ ಗೀತ್ ಸುಖವಿಂದರ್ ಸಿಂಗ್.